ಚಂಡಾರ ಅಜ್ಞಾನನ ಸೂಜ ಮಹಾಗುಬಾರ ಪ್ರವೃತ್ ವ್ಯಾಪ್ತ ಜರೇಕೆವಾರ ಜಾಣ್ಣ ಪೈಗೆ ಪ್ರವೃದರಬಾರ ಆಸ ಅಂದೇಸ ಬಂದ ಪರಾನ್ನ ಮೈಲ್ ನಾ ಪಾವೆ ಫಿರ್ತ ಬೇಗಾನ್ನ ಸಗಲ ವ್ಯಾಧ ಕೈ ವಸ ಕರ ದೀನ ಫಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವತೋರಿ ಕರೋ ಬೇನತಿ ಸಂತನ ಪಾಸೆ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೇ ಪೂರಾ ಪಾಯ ಅರ್ಹಾಓ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣಾ ಕಟ್ಟಿಗೇ ಜಮ ಜಲ ಅಮೃತ ನಾಮ ರಸನ ನಿತ ಜಾಪ ರೋಗ ರೂಪ ಮಾಯಾ ನಾ ವ್ಯಾಪ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ

ಆ ಪೈಲ ಆ ಸುರಸಂಗ ಆರ್ಣರಾಮ ಹಮಾರ ಕಳ್ಕಾರಮಯ್ಯ ರಾಮ್ ಪೇಯಾರ ನಾಳೆ ಅಲಾಖನ ಲಖಿಯೇ ಮೂಲೆ ಗೋರ್ಮುಖ ಲಿಖ ವಿಚಾರಾಹೇ ಗೋರ್ಮುಖ ಸಾಧು ಶರಣ ತುಮಾರಿ ಕರ್ ಕಿರ್ಪಾ ಪ್ರಪಾರ ಉತಾರಿ ಅಗ್ನ ಪಾಣಿ ಸಾಗರ ಅತ ಗಹಿರಾ ಗುರ್ ಸದ್ಗುರ್ ಪಾರ ಉತಾರಾಹೇ ಮನ್ಮುಖ ಅಂದಲೇ ಸೋಜೀ ನಾಹೀ ಆವೇ ಜಾಯ ಮರೇ ಮರ ಜಾಹಿ ಪೂರ್ವ ಲಿಖಿಯ ಲೇಖನ ಮಿಟೈ ಜಮದರ್ ಅಂಧ ಖುವಾರಾಹೇ ಏಕ ಆವೇ ಜಾವೇ ಕರ ವಾಸನ ಪಾವೇ ಕಿರ್ತ ಕೇ ಬಾಂಧೇ ಪಾಪ ಕಮಾವೇ ಅಂದಲೇ ಸೋಜೀ ಬೂಜನ ಕಾಯೀ ಲೋ ಪೂರಾ ಅಹಂಕಾರಾಹೇ ತಿರ್ ಬಿನ್ ಕ್ಯಾ ತಿಸ್ ತನ ಸೀ ಗಾರಾ ಪಾರ ಪೇ ರಾತೀ ಖಸಮ ಸಾರಾ ಜ್ಯೋ ಬೇಸವಾ ಪೂತ ಬಾಪ ಕೋ ಕಹಿಯೇ ತ್ಯೋ ಫೋಗಟ ಕಾರ ವಿಕಾರಾಗೇ ಪ್ರೇತ ಪಿಂಜರ ಮೇ ದುಃಖ ಕನೇರೇ ನರ್ಕ ಪಚೇ ಅಗಿಆನ ಅಂಧೇರೇ ತರಮರಾಯ ಕೀ ಬಾಕೀ ಲೀಜೇ ಜಿನ ಹರ ಕಾ ನಾಮ ಸಾರಾಗೇ ಸೂರ್ಜ ತಪೇ ಅಗ್ನ ಬಿಖ ಚಾಲಾ ಅವತ ಪಶು ಮನಮುಖ ಬೇತಾಲಾ ಆಸಾ ಮನಸಾ ಕೂಡ ಕಮಾವೇ ರೋಗ ಬುರಾ ಬುರೇ ಆರಾಗೇ ಮಸ್ತಕ ಭಾರ ಕಲ್ಲರ ಸಿರ ಪಾರಾ ಕ್ಯೋ ਕਰ ਪਵਜ ਲੰਘ ਸਪਾਰਾ ਹਰ ਗੁਰ ਭੋਇਤ ਆਦਿ ਜੁਗਾਦੀ ਆਰਾਮ ਨਾਮ ਨਿਸਤਾਰਾ ਹੇ ਪੁੱਤਰ ਕਲੱਤਰ ਜਗੇਤ ਪਿਆਰਾ ਮਾਇਆ ਮੋਹ ਪਸਰਿਆ ਪਾਸਾਰਾ ਜੰਗ ਕੇ ਫਾਹੇ ਸਤਿਗੁਰ ਤੋੜੇ ਗੁਰਮੁਖ ਤਤ ਵਿਚਾਰਾ ਹੇ ਕੂੜ ਮੁੱਠੀ ਚਾਲੇ ਬਉ ਰਾਹੀ ਮਨਮੁਖ ਦਾਜੇ ਪੜ ਪੜ ਪਾਹੀ ਅੰਮ੍ਰਿਤ ਨਾਮ ਗੁਰੂ ਵਰਦਾਨਾ ਨਾਮ ਜਪੋ ਸੁਖ ਸਾਰਾ ਹੇ ਸਤਿਗੁਰ ਤੁੱਠਾ ਸਦ ਰਿੜਾਏ ਸਤਿਗੁਰ ਮੇਟੇ ਮਾਰਗ ਪਾਏ ਕੰਡਾ ਪਾਏ ਨਾ ਗੱਡੇ ਮੂਲੇ ਜਿਸ ਸਤਿਗੁਰ ਰਾਖਣ ਹਾਰਾ ਹੇ ਖੇਹੂ ਖੇਰਲੇ ਤਨ ਚੀਜੇ ਮਨਮੁਖ ਪਾਥਰ ਸੈਲ ਨਾ ਪੀਜੇ ਕਾਰਨ ਪਲਾਪ ਕਰੇ ਬੋ ਤੇਰੇ ਨਰਕ ਸੁਰਗ ਅਵਤਾਰਾ ਹੇ ਮਾਇਆ ਬੇਖ ਪੋਯੰਗ ਮਨਾਲੇ ਇਨ ਦੁਬਦਾ ਕਰ ਬਹੁਤੇ ਗਾਲੇ ਸਤਿਗੁਰ ਬਾਜੋ ਪ੍ਰੀਤ ਨ ਉਪਜੈ ਭਗਤ ਰਤੇ ਪਤੀਆਰਾ ਹੇ ਸਾਖਤ ਮਾਇਆ ਕਹੋ ਬੋ ਧਾਵੈ ਨਾਮ ਸਾਰ ਕਹਾਂ ਸੁਖ ਪਾਵੈ ਤ੍ਰਿਉ ਗੁਣ ਅੰਤਰ ਖਪੇ ਖਪਾਵੈ